ಶ್ಲೋಕಾಃ ಶ್ರೂಯಂತಾಂ ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಆದೌ ಮುಖ್ಯವಾರ್ತಾಃ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ನವದೆಹಲ್ಯಾಂ ನಾಗರಿಕ ಸಮ್ಮಾನ ಸಮಾರೋಹಸ್ಯ ದ್ವಿತೀಯ ಚರಣೆ ಪದ್ಮ ಪುರಸ್ಕಾರಾನ್ ಪ್ರಾಯಚ್ಛತ್. ಗೃಹಮಂತ್ರಿ ಅಮಿತ್ ಶಾಹ ಅಕಥಯತ್ ಯತ್ ಅನುಚ್ಛೇದ ಸಪ್ತತ್ಯುತ್ತರ ತ್ರಿಶತಂ ಇತ್ಯಸ್ಯ ನಿರಸನೇನ ಶ್ಯಾಮಪ್ರಸಾದ ಮುಖರ್ಜಿ ವರ್ಯಸ್ಯ ಸ್ವಪ್ನಾಃ ಸಾಕಾರೀಭೂತಾಃ. ಸರ್ವೋಚ್ಚ ನ್ಯಾಯಾಲಯೇನ ತ್ರಿನವತ್ಯುತ್ತರೈಕೋನವಿಂಶತಿತಮ ವರ್ಷಸ್ಯ ಬೌ ಬಾಜಾರ್ ವಿಸ್ಫೋಟಸ್ಯ ದೋಷಿಣಃ ರಶೀದ್ ಖಾನ್ ಇತ್ಯಸ್ಯ ಸಮಯಪೂರ್ವ ಮುಕ್ತಿ ವಿಷಯೆ ದಿಲ್ಲಿ ಉಚ್ಚ ನ್ಯಾಯಾಲಯಸ್ಯ ಆದೇಶಃ ಸ್ಥಗಿತಃ. ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶಕಃ ಅಜಿತ್ ಡೋಭಾಲಃ ಅವದತ್ ಯತ್ ಹೋರ್ಮುಜ್ ಜಲಸಂಧೇಃ ಉದ್ಘಾಟನೇನ ಆಸಂಸಾರಂ ಊರ್ಜಾ ಸುರಕ್ಷಾಯಾಃ ಸುದೃಢೀಕರಣಂಚ ಭವಿಷ್ಯತಿತಿ. ಲಿಯೋನೆಲ್ ಮೆಸ್ಸಿ ಇತ್ಯಯಂ ಫೀಫಾ ವಿಶ್ವಕಪ್ ಕ್ರೀಡಾಯಾಃ ಇತಿಹಾಸೆ ಸರ್ವಾಧಿಕಂ ಗೋಲ್ ಇತಿ ಲಕ್ಷ ಪ್ರಾಪಕಃ ಅಭವತ್ ಯೇನ ಅರ್ಜೆಂಟಿನಾ ದೇಶಃ ನೋಕೌಟ್ ಇತಿ ಚರಣಂ ಪ್ರತಿ ಪ್ರಾವಿಶತ್. ಅಪಿ ಚ ಹಾಕಿ ಕ್ರೀಡಾಯಾಂ ಅದ್ಯ ಲಂಡನ್ ನಗರೆ FIH ಪ್ರೊ ಲೀಗ್ ಕ್ರೀಡಾಯಾಃ ಆರಂಭಿಕಾಯಾಂ ಸ್ಪರ್ಧಾಯಾಂ ಭಾರತಂ ಪಾಕಿಸ್ತಾನೇನ ಸಹ ಕ್ರೀಡತಿ. ಅಥ ವಾರ್ತಾಃ ವಿಸ್ತರೇಣ. ಅದ್ಯ ರಾಷ್ಟ್ರಪತಿನಾ ದ್ರೌಪದಿ ಮುರ್ಮು ಮಹೋದಯ ನವದೆಹಲ್ಯಾಂ ರಾಷ್ಟ್ರಪತಿ ಭವನೆ ದ್ವಿತೀಯ ನಾಗರಿಕ ಅಲಂಕರಣ ಸಮಾರೋಹೇ ಪದ್ಮ ಪುರಸ್ಕಾರಾಃ ಷಡ್ವಿಂಶತ್ಯುತ್ತರ ದ್ವಿಸಹಸ್ರಂ ಇತಿ ಪ್ರದತ್ತಾಃ. ರಾಷ್ಟ್ರಪತಿ ಮಹೋದಯ ಪಂಚಷಷ್ಟಿಃ ಪದ್ಮ ಪುರಸ್ಕಾರಾಃ ಸಮರ್ಪಿತಾಃ. ಏಷು ಪದ್ಮವಿಭೂಷಣಂ ದ್ವೇ ಪದ್ಮಭೂಷಣಂ ಸಪ್ತ ಪದ್ಮಶ್ರೀಃ ಷಡ್ ಪಂಚಾಶತ್ ಸಂತಿ. ಟೆನಿಸ್ ಕ್ರೀಡಕಃ ವಿಜಯ ಅಮೃತರಾಜಃ ಅಭಿನೇತಾ ಮಮ್ಮೂಟ್ಟಿ ಪಾರ್ಶ್ವಗಾಯಿಕ ಅಲ್ಕಾ ಯಾಜ್ಞಿಕಃ ಕ್ರಿಕೆಟ್ ಕ್ರೀಡಕಃ ರೋಹಿತ ಶರ್ಮಾ ಚೇತ್ಯಾದಯಃ ಪಂಚಷಷ್ಟಿಃ ಪ್ರಮುಖಜನಾಃ ರಾಷ್ಟ್ರಪತಿಮಹೋದಯಾಯಾಃ ಹಸ್ತಾಭ್ಯಾಂ ಏತಾನ್ ಪ್ರತಿಷ್ಠಿತಾನ್ ಪದ್ಮ ಪುರಸ್ಕಾರಾನ್ ಪ್ರಾಪ್ತವಂತಃ. ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಡಾಕ್ಟರ್ ಶ್ಯಾಮಾ ಪ್ರಸಾದ ಮುಖರ್ಜಿ ಇತ್ಯಸ್ಯ ಬಲಿದಾನ ದಿನೆ ಶ್ರದ್ಧಾಂಜಲಿಂ ಅರ್ಪಿತವಂತೌ. ಸಾಮಾಜಿಕ ಪ್ರಸಾರ ಮಾಧ್ಯಮೇ ಉಪರಾಷ್ಟ್ರಪತಿ ಡಾಕ್ಟರ್ ಮುಖರ್ಜಿ ವರ್ಯಂ ದೂರದರ್ಶಿ ನೇತಾ ಪ್ರಖ್ಯಾತ ಶಿಕ್ಷಾವಿದ್ ನಿಷ್ಠಾವಾನ್ ದೇಶಭಕ್ತಶ್ಚೇತಿ ವರ್ಣಿತವಾನ್. ಪ್ರಧಾನಮಂತ್ರಿಣಾ ಮೋದಿನಾ ಚ ಲಿಖಿತಂ ಯತ್ ಡಾಕ್ಟರ್ ಮುಖರ್ಜಿ ವರ್ಯ ದೇಶಸ್ಯ ವಿಕಾಸಾಯ ಸ್ವಸ್ಯ ಜೀವನಂ ಸಮರ್ಪಿತವಾನಿತಿ. ಸಹ ಅವದತ್ ಯತ್ ಡಾಕ್ಟರ್ ಶ್ಯಾಮಪ್ರಸಾದ ಮುಖರ್ಜಿ ಇತ್ಯಸ್ಯ ಅವಿಚಲಃ ವಿಶ್ವಾಸಃ ಸಾರ್ವಜನಿಕ ಜೀವನಸ್ಯ ಸಾಹಸಃ ರಾಷ್ಟ್ರಹಿತಂ ಪ್ರತಿ ಪ್ರತಿಬದ್ಧತಾ ಚ ಕುಲಾನುಕೂಲಾನ್ ಯಾವತ್ ಪ್ರೇರಯಂತೀತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಅವದತ್ ಯತ್ ಅನುಚ್ಛೇದ ಸಪ್ತತ್ಯುತ್ತರ ತ್ರಿಶತಂ ಇತ್ಯಸ್ಯೋ ನಿರಸನೇನ ಡಾಕ್ಟರ್ ಶ್ಯಾಮಪ್ರಸಾದ ಮುಖರ್ಜಿ ವರ್ಯಸ್ಯ ದೂರದೃಷ್ಟಿಃ ಸಾಕಾರೀಭೂತೇತಿ. ಶ್ರೀ ಶಾಹ ಡಾಕ್ಟರ್ ಶ್ಯಾಮಪ್ರಸಾದ ಮುಖರ್ಜಿ ಇತ್ಯಸ್ಯ ಪುಣ್ಯತಿಥೌ ಶ್ರದ್ಧಾಂಜಲಿಂ ಅರ್ಪಿತವಾನ್. ಸಹ ಭಾರತಸ್ಯ ಮಹತ್ಸು ನೇತೃಷು ಅನ್ಯತಮಃ ಇತಿ ವರ್ಣಯನ್ ತಸ್ಯ ಯೋಗದಾನಂ ದೇಶಸ್ಯ ಏಕತಾಯಾಃ ಅಖಂಡತಾಯಾಃ ಚ ಸಂರಕ್ಷಣೆ ಸಹಾಯ್ಯಂ ಅಕರೋದಿತ್ಯಪಿ ಅವೋಚತ್. ನೇಫೇಡ್ ಸಂಸ್ಥಾಯಾಃ ನೀಲಾಮಿ ಪೋರ್ಟಲ್ ಇತ್ಯಸ್ಯ ಉದ್ಘಾಟನಕಾಲೇ ನವದೆಹಲ್ಯಾಂ ಜನಸಮೂಹಂ ಸಂಬೋಧಯನ್ ಶ್ರೀ ಶಾಹ